ಭಂಡಾರಗಮ ಕಳುತ್ರಪಾರಿ ಶ್ರೀ ಪುಣ್ಯವರ್ಧನಾರಾಮ ವಿಹಾರಾಧಿಕಾರಿ ರಾಜಕೀಯ ಪಂಡಿತ ಪೂಜ್ಯಪಾದ ಪನ್ನಿಲ ಧಮ್ಮತಿಲಕ ನಾಯಕ ಸ್ವಾಮೀಂದ್ರಯನ್ ವಹನ್ಸೆಗಿನ್ ಅವಸರಾಯಿ ವಾಸನಾವಂತ ಪಿಂಗ್ವತ್ನಿ ಅಸಲ ಪುರ ಪಸಲಸಕ ಪಹೋದ ನಿತ್ಯ ಫೆಂ ರೇಡಿಯೋ ಶ್ವೇತ ಪೂಜಾ ಸಜೀವಿ ಬೆಡಸಟಹಾನ ಅದ ಭಂಡಾರಗಮ ಕಳುದರಪಾರಿ ಶ್ರೀ ಪುಣ್ಯವರ್ಧನಾರಾಮ ವಿಹಾರಸ್ಥಾನೆ ಸಿಟ್ ಸಜೀವೀವ ವಿಕಾಸೇ ಕರುಣ ಲಭನು ಅದ ದವಸ ಪುರಾವಟಮ ಮೇ ವಿಹಾರಸ್ಥಾನೆ ಸಿಟ ವಿವಿಧ ಆಗಮಿಕ ಕಟಯುತು ಸಿದ್ಧವುನ ಮೇ ಬೆಡಸಟಹಾನ್ ಮಾಲಾವೆ ಅವಸಾನ ಬೆಡಸಟಹಾನ ರಾತ್ರಿ ಕಾಲೇ ಪವತ್ತನ ಮೇ ಆಶೀರ್ವಾದಾತ್ಮಕ ಗಿತೆಲ್ ಪಹಂಗ್ ಪೂಜಾವ ಮೇ ವಿಲಾವಿ ಸಿದ್ಧ ಕರಲ್ಲ ಲೋವೆಸಿ ಹೆಮದಿನಾಟ ಬುದ್ಧಾದಿ ರತ್ನತ್ರೇ ತ್ರುವಂಗೆ ಆಶೀರ್ವಾದೇ ಪ್ರಾರ್ಥನಾ ಕರಮಿಂಗ್ ಮೇ ಪಿಂಕಂಗ್ ಮಾಲಾವೆ ಕಟಿಯುತು ನಿಮಾಕರಂಡ ಬಲಾಪುರುತ್ವೇನ್ ಮೇ ವಿಲಾವಿ ಮೇ ಆಶೀರ್ವಾದಾತ್ಮಕ ಪಿಂಕಮ ತುಲಿಂಗ್ ಒಬ್ಬ ಒಬ್ಬಗೆ ಜೀವಿತವಲ್ಟ ಎಲಂ ಪೆಮಿನತಿಬನ ಅಪಲು ಪದ್ರವ ಕಾಯಚಿತ ಪೀಡಾ ಮೇ ಹೆಮ ವಿಪಸಮನೇವೇವಾ ಬುದ್ಧಾದಿ ರತ್ನತ್ರಿ ಉತ್ತುಂಗ ಆಶೀರ್ವಾದ ಒಬ್ಬ ಹೆಮದನಾಗಿಮ ಜೀವಿತವಲ್ಟ ನಿಬದವ ಲಭೇವಾ ಕೇನ ಆಶೀರ್ವಾದಾತ್ಮಕ ಸಿತವಿಲ್ಲಿಂಗ್ ತಮೈ ಅಪಿ ಮೇ ವಿಲಾವೆ ಮೇ ಅಸರಿಮತ್ ಸಂಬುದ್ಧ ವಂದನಾವ ಮೇ ಅಸರಿಮತ್ ಸಂಬುದ್ಧ ಪೂಜಾವ ಪವತ್ತಲ ಒಬ್ಬಟ ಸೆತ್ ಪತನ್ನೇ ಆಶೀರ್ವಾದ ಕರನ್ನೇ ಬುದ್ರಜಾನನ್ ವಹನ್ಸೆಗೆ ಗುಣೆಯ ಪಿಲಿಬಂಧವ ಯಮಿಕ್ ಸದ್ಧಾ ಮಾತ್ರೆ ಅತಿ ಕರಗಿನ ಉಲ್ಹಾನ್ಸೆಟ ವಂದನಾಮಾನ ಕಿರೀಮಮ ಅಪೇ ಜೀವಿತೇಟ ಮಹತ್ ಆಶೀರ್ವಾದೇ ಸಲಸನ ಪಿಂಕಮ ಎನಿಸಾ ಮೇ ವಿಲಾವೆ ಅದು ಮೇ ವಿಹಾರಸ್ಥಾನೇ ಪುರಾವಟಮ ವಾಡಿ ವಿಲಾ ಇನ್ ಮೇ ದಾಯಕ ಪಿಂಗ್ವತ್ ಒಬಟ ವಗೇಮ ನಿತ್ಯ ಫೆಂ ರೇಡಿಯೋ ಓಸೆ ಅಪಿ ವಹಗನೀನ್ ಮೇ ಲೋಕೇ ಪುರಾಮ ವಿಸಿರಿ ಸಿಟಿನ ಸದಹವ ಸದ್ಧಾವಂತ ಬೌದ್ಧ ದಾಯಕ ಕಾರಕಾದೀಂಟ ತ್ರುವಂಗೆ ಆಶೀರ್ವಾದೇ ಮೇ ವಿಲಾವೆ ಅಪಿ ಪ್ರಾರ್ಥನಾ ಕರಮಿಂ ಮೇ ವಿಲಾವೆ ಕಲ್ಪನಾ ಕರಮು ಅಪಿ ಹೆಮೋಮ ಯಮಾಮೇನಿ ಭಾಗ್ಯವತ್ ಬುದ್ರಜಾನನ್ ವಹನ್ಸೆಗೆ ಅನಂತ ಸಂಬುದ ಗುಣೇಟ ನಮಸ್ಕಾರ ಕರನವ ಮಾಗೆ ನಮಸ್ಕಾರೇ ವೇವಾ ಕೇನ ಅದಹ ಸಿಂ ಅಪಿ ಹೆಮೋಮ ಇಕಟಗಾತ ಕೇಲ ಮುಲಿಂಗ್ ತಿರುವಂಗ್ ವಂದನಾ ಕರಮು